ಆಮೇಲೆ ತನದ್ರಿಯನ್ನ ದಾತಿಸ್ಪಣ ತಮ್ಮನ್ನು ಸಂಯ ಧರ್ಮಕ ಮಸ್ತಕ ಹತ್ತ ಮಾರುಕಟ್ಟೆ ಅಂಬರಿಯನ್ನ